0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಬಸವಣ್ಣನವರ ವಚನ ಹಾಡಿದರೆ ಸದಾಶಿವ ಪಾಟೀಲ್, ಲಿಂಗ ದರ್ಶನ ಕರಮಟ್ಟಿ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದಿ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಸದಾಶಿವ ಪಾಟೀಲ್, ಲಿಂಗ ದರ್ಶನ ಕರಮಟ್ಟಿ, ರಿಟನ್ ಬೈ ಬಸವಣ್ಣ.

ಮಾಡಬಾರದು ನೋಡಿ ಕೇಡಿಗರ ಸಂಘ. ಮಹಿಪತಿದಾಸರ ರಚನೆ, ದನಿಯಾಗಿದ್ದಾರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲ ಜಂಗಮಶೆಟ್ಟಿ. ಮಾಡಬಾರದು ನೋಡಿ ಕೇಡಿಗರ ಸಂಘ, ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಜಯದೇವಿ ಜಂಗಮಶೆಟ್ಟಿ ಆಂಡ್ ಸುಮಂಗಲ ಜಂಗಮಶೆಟ್ಟಿ.

ನಾಗರಾಜ್ ರಾವ್ ಹವಾಲ್ದಾರ್ ಅವರು ಹಾಡಿರುವ ಮಾದಾರ ಚೆನ್ನಯ್ಯನ ಬಾಯ ತಾಂಬೂಲ ಮೇಲುವೆ, ರಚನೆ ಅಖಂಡೇಶ್ವರ. ನಾಗರಾಜ್ ರಾವ್ ಹವಾಲ್ದಾರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಖಂಡೇಶ್ವರ. ಮಾದಾರ ಚೆನ್ನಯ್ಯನ ಬಾಯ ತಾಂಬೂಲ ಮೇಲುವೆ.

ಲಿಂಗ ಎನ್ನಂತರಂಗ ರಾಮಲಿಂಗ ಎನ್ನಂತರಂಗ ವಿಜಯದಾಸರ ರಚನೆ ಹಾಡಿದ್ದಾರೆ ಅನಂತ ಕುಲಕರ್ಣಿ. ಲಿಂಗ ಎನ್ನಂತರಂಗ ರಾಮಲಿಂಗ ಎನ್ನಂತರಂಗ ರಿಟನ್ ಬೈ ವಿಜಯದಾಸ ಸಾಂಗ್ ಬೈ ಅನಂತ ಕುಲಕರ್ಣಿ.

ಯೋಗದ ಡೊಂಕ ನೀವೇಕೆದ್ದಿದ್ದುವಿರಿ? ಬಸವಣ್ಣನವರ ವಚನ ವೃಂದಗಾನದಲ್ಲಿದೆ. ನೌ ವಚನ ರಿಟನ್ ಬೈ ಬಸವೇಶ್ವರ, ಸಾಂಗ್ ಇನ್ ಕೋರಸ್. ಲೋಕದ ಡೊಂಕ ನೀವೇಕೆದ್ದಿದ್ದುವಿರಿ?

ಅಂಬಾತನೆಯ ಹೇ ರಂಭಾಪೂರ್ಣ, ಎಚ್ ವಿ ವಾಣಿಯವರು ಹಾಡಿದ್ದಾರೆ, ಜಗನ್ನಾಥದಾಸರ ರಚನೆ. ಅಂಬಾತನೆಯ ಹೇ ರಂಭಾಪೂರ್ಣ, ಜಗನ್ನಾಥ, ಅ ಕಂಪೋಸಿಷನ್ ಆಫ್ ಜಗನ್ನಾಥ, ಸಾಂಗ್ ಬೈ ಎಚ್ ವಿ ವಾಣಿ.

ಬಸವಣ್ಣನ ಮತ್ತೊಂದು ವಚನ ಹಾಡಿದ್ದಾರೆ ಬಸವರಾಜ್ ರಾಜಗುರು. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಒನ್ ಮೋರ್ ವಚನ ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಬಸವರಾಜ್ ರಾಜಗುರು. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ,

ಎಂಟಿ ಸೆಲ್ವನಾರಾಯಣ ಅವರ ದನಿಯಲ್ಲಿ ವಿಜಯದಾಸರ ರಚನೆ ಮಾತನಾಡೈ ಮನ್ನಾರು ಕೃಷ್ಣ. ನಾವು ಎಂಟಿ ಸೆಲ್ವನಾರಾಯಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ ಮಾತನಾಡೈ ಮನ್ನಾರು ಕೃಷ್ಣ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime Indian music. ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
1: ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
2: ನಾವು ರಘುರಾಮ ಜಯ ಜಯ ರಘುರಾಮ ಕೃತಿಯಲ್ಲಿ ಪಲ್ಲವಿಯ ಕೊನೆಯ ಹಂತದಲ್ಲಿ ಕೊನೆಯ ಸಂಗತಿಯಲ್ಲಿ ಇದ್ವಿ. ಕೊನೆಯ ಸಂಗತಿಯನ್ನ ಒಂದ್ಸಲ ಹಾಡ್ಬಿಟ್ಟು ಅನುಪಲ್ವಿ ಕೊಟ್ಟೋಣ ಅಲ್ವಾ.
3: ಜಯ ಜಯ ಜಯ ಜಯ ಜಯ ಜಯ
2: ಅದು ಬರ್ಬೇಕು.

0: ಸದದ ನೀರಪ್ಪ.
1: ಸದದ ಅನ್ನೋದು ಎರಡನೇ ಕಾಲ, ನೀನು ಎರಡನೇ ಕಾಲದಲ್ಲಿ ಸದದ ನೀ ದಮ್ಮ
0: ಸದದ ನೀ ದಪ್ಪ
1: ದನಿ ಸರಿ ಸದ ಗೊತ್ತಾಯ್ತಲ್ವಾ. ಒಂದು ಗಮನಿಸ್ಕೊಳ್ಳಿ, ಯಾವುದೇ ಕೃತಿಯಾದರೂ ನಮಗೆ ಗೊತ್ತಾದ ಹಾಗೆ ಇರುತ್ತೆ, ನಾವು ಆ ಒಂದೊಂದು ಸಂಗತಿಯಲ್ಲಿರುವ ಗಮಕವನ್ನ ಪ್ರತ್ಯೇಕವಾಗಿ ಕೂತ್ಕೊಂಡು ಎಷ್ಟು ಅಭ್ಯಾಸ ಮಾಡ್ತೀವಿ ಅವಾಗಲೇ ಅದು ನಮ್ಮದಾಗೋದು. ಅಲ್ಲಿ ತನಕ ಅದು ಬರೀ ಪುಸ್ತಕದಲ್ಲಿರುತ್ತೆ, ನಮ್ಮ ಮಸ್ತಕದಲ್ಲಿ ಹೋಗಿ ನಮ್ಮದಾಗಬೇಕಾದ್ರೆ ಅದನ್ನು ನಿಧಾನವಾಗಿ ಮನೆಯಲ್ಲಿ ಗಮನವಿಟ್ಟು ಅಭ್ಯಾಸ ಮಾಡಬೇಕು. ಈಗ ಅನುಪಲ್ಲವ್ಯ ಸಾಹಿತ್ಯವನ್ನು ಹೇಳ್ತೀನಿ, ಬರ್ಕೊಳ್ಳಿ. ನಯನ ಜಿತ ಕಮಲ,
0: ನಯನ ಜಿತ ಕಮಲ,
1: ನಾಮ ದುರಿತ ಮಲ,
0: ನಾಮ ದುರಿತ ಮಲ,
1: ದುರಿತ ಅಂತ ಹೇಳ್ತೀವಿ.
0: ನಾಮ
1: ದುರಿತ ಕರೆಕ್ಟ್ ನಿಜವಾದ
0: ದುರಿತ
1: ಇಲ್ಲಿ ಬಳಸಿರುವಾಗ ದುರಿತ ಅಂತಲೇ ಸಾಹಿತ್ಯ ಕೊಟ್ಟಿದ್ದಾರೆ. ಅದರಿಂದ ನಾಮ ದುರಿತ ಮಲ,
0: ನಾಮ ದುರಿತ ಮಲ.
1: ಅದಾದ್ಮೇಲೆ ಮಯಿ ದಯಾಂಕುರು,
0: ಮಯಿ
1: ದಯಾಂಕುರು, ಮಹಿತ ತರ,
0: ಮಹಿತ ತರ,
1: ಮಣಿಮಯ ವಿಭೂಷಣ,
0: ಮಣಿಮಯ ವಿಭೂಷಣ,
1: ಮನುಕುಲೋತ್ತಮ,
0: ಮನುಕುಲೋತ್ತಮ.
1: ಇದು ಅನುಪಲ್ಲವ್ಯ ಸಾಹಿತ್ಯ. ನಯನಜಿತ ಕಮಲ ಅಂದ್ರೆ ಅವನ ಕಣ್ಣುಗಳ ಸೌಂದರ್ಯದಿಂದಲೇ ಕಮಲವನ್ನ ಜಯಿಸಿದವನು ಅಂತ, ಚಿತ ಅಂದ್ರೆ ಜಯಿಸಿದವನು ಅಂತ. ನಾಮ ದೂರಿತ ಮಲ, ಮಲ ಅಂದ

0: ತಕ್ಷಣ ಮಾಲಿನ್ಯ ಮಲಿನ ಅನ್ನೋ ಅರ್ಥ ತಗೋಬೇಕು. ನಾಮ ದೂರಿತ ಮಲ, ನಿನ್ನ ನಾಮವನ್ನು ಸ್ಮರಣೆ ಮಾಡುವವರು ಆ ಕಾಮಕ್ರೋಧಾದಿ ಮುಂತಾದ ಬೇಡದೆ ಇರೋ ವಿಷಯಗಳಂತೆ ದೂರ ಮಾಡುತ್ತೆ, ಅವರು ಅದರಿಂದ ದೂರವಾಗ್ತಾರೆ ಅಂತ ಪುಣ್ಯಸ್ಮರಣೆ ನಿನ್ನ ನಾಮ. ಮಯಿ ದಯಾಂಕುರು, ನನ್ನಲ್ಲಿ ದಯೆ ಇಟ್ಟು ಇರಿಸು, ನನ್ನಲ್ಲಿ ದಯೆ ಇಡಪ್ಪ. ಮಹಿತರ ಮಣಿಮಯ ವಿಭೂಷಣ, ಅಂದರೆ ಅತ್ಯಮೂಲ್ಯವಾದ ರತ್ನ ಆಭರಣ ಮಣಿಮಯ ಆಭರಣಗಳಿಂದ ಅಲಂಕೃತನಾಗಿರುವ ಯಾರು? ಮನುಕುಲೋತ್ತಮ, ಓ ದೇವನೇ, ಮಾನವ ರೂಪನಾಗಿ ಅವತರಿಸಿದ ಶ್ರೀರಾಮ,
1: ಶ್ರೀರಾಮ
0: ಅತ್ಯುತ್ತಮ ಮಾನವ, ನನ್ನ ಮೇಲೆ ದಯಾ ಇಡಪ್ಪ ಅಂತ ವಾಗ್ಗೇಯಕಾರರು ಕೇಳಿಕೊಂಡಿದ್ದಾರೆ. ಇವಾಗ ಅನುಪಲ್ಲವಿಯ ಸ್ವರ ಬಂಧ ಸಾಹಿತ್ಯ ಬಂಧಕ್ಕೆ ಹೋಗೋಣ. ಈ ಅದರಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಸ್ವರದ ಒಂದು ಬಂಧವನ್ನು ಹಾಗೆ ಅಭ್ಯಾಸ ಮಾಡಬೇಕು, ಸಾಹಿತ್ಯ ಬಂಧವನ್ನು ಹಾಗೆ ಮಾಡಬೇಕು, ಕೆಲವು ಕಡೆ ಛೇದ ಮಾಡಬೇಕಾಗತ್ತೆ. ಈಗ ನಾನು ಇಲ್ಲಿ ನಿಹತ ನಿಶಾಚರ ಹೇಳಿದಂಗೆ, ನೀವು ಅದನ್ನು ಗಮನಿಸ್ಕೊಳ್ತಾರೆ, ನೀ ಹತ ನೀಶಾ ಚರ ಸತ್ಯ ಕಗದೆ, ಚರ ಸತ್ಯ ಇಲ್ವೇ ಇಲ್ಲ, ನಿಶಾಚರ. ಅದರಿಂದ ನಾವು ಸಾಹಿತ್ಯ ಯಾಕೆ ಬೇಕು ಅಂತ ಅಸಡ್ಡೆ ಮಾಡೋ ಹಾಗಿಲ್ಲ. ಇಲ್ಲಿ ಕೂಡ ಆ ಥರ ವಿಷಯಗಳು ಬರುತ್ತೆ.
1: ಸ ಸ ಸ
0: ಪಾಮ
1: ಪಾಮ
0: ದನಿ ಸ ಸ, ಎರಡನೇ ಆವರ್ತ. ಮೊದಲನೇ ಆವರ್ತಕ್ಕೆ ಸ ಸ ಸ ಪಾಮ
1: ಸ ಸ ಸ ಪಾಮ,
0: ಅದು ತಕ್ಕಿಟ್ಟ ತಕ್ಕ ಧಿಮ್ಮಿ
1: ಸ
0: ಸ ಸ ಸ ಪಾಮ
1: ಸ ಸ
0: ಬಿಡಬೇಕು
1: ಸ ಸ ಸ ಪಾಮ
0: ದನಿ ಸ ಸ
1: ದನಿ ಸ ಸ
0: ಅಂತ ಸ್ವರ ಬಂದ. ಅದೇ ಸಾಹಿತ್ಯನ ನಾವು ಹಾಗೆ ಹಾಡಬಾರ್ದು. ನಯನ ಜಿತ ಆಮೇಲೆ ಕಮಲ ಹಾಡಬೇಕು. ನಯನ ಜಿತ
1: ನಯನ
0: ತಾಳ ಹಾಕೋಬಿಡಿ, ಮೊದಲು ಸಾಹಿತ್ಯ ಕೇಳಿಸ್ಕೊಂಡು ಹಾಡಿ.
1: ನಯ

0: ಮುಂದಿನದರಲ್ಲಿ ಮೂರು ಅಕ್ಷರ ಬೇಕಲ್ಲ ತಕ್ಕಿಟಕ್ಕೆ, ಅದನ್ನ ಮೇಲಿನ ತಕ್ಕಿಟ ದದರಿ ಸಾರಿ, ಆಮೇಲೆ ದದರಿ ಅಂದಾಗ ಅದು ಮೂರಕ್ಷರ. ಮೇಲಿನ ಕಾಲದಲ್ಲಿ ಎಡುಪು ಮೂರಕ್ಷರ ಬಿಟ್ಟಿರ್ತೀರ, ಸೇರಿ ಆರು ಸೇರಿ ಎರಡನೇ ಕಾಲದಲ್ಲಿ ಮೂರಕ್ಷರ ಆಗತ್ತೆ.
1: ತಕ್ಕಿಟ
0: ನಾಮ
1: ಮಾಲ
0: ತಕ್ಕಿಟ ನಾ

ಇನ್ನೊಂದ್ಸಲ ಪೂರ್ತಿ ಸ್ವರ ಹಾಡ್ತೀನಿ, ನೀವು ಬರ್ಕೊಂಡಿರೋದನ್ನ ಒಮ್ಮೆ ನೋಡ್ಕೊಳ್ಳಿ. ಸ ಸ ಸ ಪ ಮದನಿ ಸದರಿ ಸ ಸಾರಿ ಸನಿ ಸಾಪ್ಪ ಹಂಗೆ ಬರಬೇಕು. ಸಾಹಿತ್ಯ ಹಾಡ್ಕೊಂಡ್ ಬರ್ತೀರಾ?

0: ಈಗ ಮುಂದಿನ ಸಂಗತಿ ಬಂದು ಎಡುಪು ಅಂತ ಏನು ಹೇಳ್ತೀವಿ, ಆರಂಭ ಅದು ಹಂಗೆ ಇರುತ್ತೆ. ಸಾಹಿತ್ಯ ಅದರದ್ದು ಸ್ವರ ಬಂದು ಪದ ಪದ ಮ ಪ ಮದ
1: ಪದ ಪದ ಮ ಪ
0: ಮ ಪ ಮದ
1: ಮ ಪ ಮದ
0: ದನಿ ಸನಿ
1: ಸ ನಿ ಸರಿ
0: ಆಯ್ತಾ.
1: ನಯನ ನಯನ
0: ಜಿತ ಜಿತ ಅಲ್ಲಿ ನಿಲ್ಲಿಸ್ಕೊಳ್ಳಿ.

0: ಅದಷ್ಟು ಭಾಗ ಹಾಡ್ತೀರ?
1: ನಯನ ಜೀತ ಕಮಲ
0: ಕಮಲ ಒಟ್ಟಿಗಿರ್ಲಿ, ಇನ್ನೊಂದ್ಸಲ ಹಾಡ್ಬಿಡಿ.
1: ನಯನ ಜೀತ ಕಮಲ
0: ಆ ನಾಮ ದುರಿತ ಹಾಗೆ ಇಟ್ಕೋಬಹುದು.
1: ನಾಮ ದೂರಿತ ಮಲ
0: ಆ ಭಾಗನ ಹಾಗೆ ಉಳಿಸ್ಕೊ.

0: ಮುಂದಿನ ಸಂಗತಿ ಬಂತು. ನಾಮ ದುರಿತ ಅನ್ನೋವಾಗ ಎಡುಪು ಮುಂದೆ ಇಲ್ಲದ ನೇ ಸರಿ ಗ ಮಗನೀರಿ
1: ನೀ ಸರಿ ಗ ಮಗನೀರಿ
0: ಮಾಗ ಇದೆ ಮುಕ್ಕಲ ಮನಿ ನೀರಿ ಮಾಡ್ಕೋಬಹುದು. ಉಳಿಸ್ಕೊಂಬಿಡಿ ಹಾಕೊಳ್ಳಿ.

0: ಮುಂದಿನ ಭಾಗ. ಪಮದ ನೀ ಸಸ
1: ಪಮದ ನೀ
0: ಸಂದೇ ನೋಡ್ಕೊಳ್ಳಿ, ಮೂರೇ ಅಕ್ಷ ನೋಡಿ, ಮೂರೇ ಏಟು
1: ಆಯ್ತು. ಪಮ
0: ಅಲ್ಲ, ಅದು ಸಮದಲ್ಲಿ ನೋಡಿ, ಆಮೇಲೆ ಬರವಣಿಗೆ ಕೈ ಇಟ್ಕೊಂಡ್ಬಿಟ್ರೆ ಕಾಣಲ್ಲ.
1: ಪಮದ
0: ನೀ
1: ಸಸ ಪಮದ ನೀ ಸಸ
0: ಅಲ್ಲಿ

0: ಈ ಬಂಧ ಯಾಕೆಂದ್ರೆ ಆವರ್ತಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ದಾರೆ. ಆತರ ಸಾಹಿತ್ಯನ ಬಿಡಿಸ್ಕೊಂಡು ಹಾಡಕ್ ಆಗಲ್ಲ. ಆಮೇಲೆ ಅದ್ ಯಾಕೆ ಅಂತ ಹೇಳ್ತೀನಿ.
1: ದರಿಸನಿ
0: ಬೇಗ ಹೋಗ್ಬೇಕು.

0: ನಾನು ಹಾಡುವಾಗ ದೀರ್ಘ ಸ್ವರಗಳು ಹ್ರಸ್ವ ಸ್ವರಗಳ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಕೋತಾನೇ ಇರ್ಬೇಕು. ನೀವು ಬರ್ಕೊಂಡಿರೋದನ್ನೇ ನೋಡ್ಕೊಂಡು ಹಾಡಕ್ ಹೋದಾಗ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನಾವು ಹಾಡುವಾಗ ನೀವು ನಮ್ಮನ್ನ ಗಮನಿಸ್ಕೋಬೇಕು, ದೀರ್ಘ ಸ್ವರ ಹ್ರಸ್ವ ಸ್ವರ ಯಾವ್ದಿದೆ ಅಂತ. ಅಲ್ಲಿ ಗಾಮ ಇದೆ ಅನ್ಬಿಟ್ಟು ಹಾಡಕ್ ಹೊಟ್ಟೋಬಿಟ್ರೆ ನಮ್ಗೆ ಅದು ಎಡದತ್ತೆ. ಪಮದನಿ ಅಲ್ಲಿ ಸಾಹಿತ್ಯ ಛೇದ ಮಾಡ್ಕೋತೀವಿ.
1: ಮಗಿ ದಯಾ ಕುರು
0: ಅಂದ್ರೆ ಮಾಡು ಅಂತ. ಮೈ ನನ್ಗೆ ಇಂಥದನ್ನ ಉಂಟು ಮಾಡು. ಮಾಹಿತ
1: ಮಾಹಿತ
0: ಉದ್ದ ಕಡ್ದಾಗ ಸಸ ಹಾಡ್ಕೊಂಡ್ಬಿಡ್ತೀವಿ. ಮಾಹಿತ ತರ ಅಲ್ಲಿ ನಿಲ್ಸ್ಕೋಬೇಕು, ಒಂದ್ ಪಾಸ್ ಕೊಟ್ಕೋಬೇಕು, ಒಂದು ವಿಶ್ರಾಂತಿ.
1: ಮಾಹಿತ ತರ ಮಾಹಿತ ತರ
0: ಸಾಸ ಹಡಿದೀವಲ್ವಾ, ನೀನ ನೀವು ಮನೇಲಿ ಗಟ್ಟಿ ಮಾಡ್ಕೊಳ್ಳುವ, ಗಮನಿಸ್ಕೊಂಡು ಆ ಜಾಗ ನಿಲ್ಲಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮಾಹಿ

0: ಹಾಗೆ ಅದನ್ನ ಛೇದ ಮಾಡಿ ಒಡೆದು ಹಾಡ್ಕೋಬೇಕು. ದಬ ಮಗ ಗಮರಿ ರಿ ಗಮ ಪ
1: ದಪ ಮಗ ಮರಿ ರಿ
0: ಲ ಲ ಲ ನೀವು
1: ತಪ ಮ

0: ಅಮ್ಮ
1: ಅದು ಹಿಡಿಗೆಗೆ ಸಿಗ್ಬೇಕು, ಹಿಡಿತಕ್ಕೆ ಸಿಗ್ಬೇಕು ಸ್ವರಗಳು, ಹಾಗೆ ಬರಲ್ಲ. ಅದಕ್ಕೆ ಇದನ್ನೆಲ್ಲ ರಕ್ತಿ ರಾಗಗಳು ಅಂತ ಹೇಳ್ತಾರೆ. ಇದನ್ನ ಎಷ್ಟು ದೊಡ್ಡವ್ರು ಹಾಡಿರೋದು ಕೇಳಿದ್ರು ಸಾಕಾಗಲ್ಲ. ಗೊತ್ತಾಯ್ತಾ? ದಾವ ಮಾಮ ಗಗ ಮಾರಿ ರಿ ಗ ಮ ಪ,
0: ದಾಪ ಮಾಮ ಗಗ ಮಾರಿ ರಿ ಗ ಮ ಪ.
1: ಆಮೇಲೆ ಇನ್ನೊಂದು ಗಮನಿಸ್ಬೇಕಾದ್ದು, ಸ್ವರ ಹಾಡದ ತಕ್ಷಣ ಸಾಹಿತ್ಯ ಹಾಡೋದು ಕಷ್ಟ. ಅದನ್ನ ಆಕಾರದಲ್ಲಿ 10 ಸಲ 20 ಸಲ ನೀವು ನಿಮ್ಮದಾಗಿಸ್ಕೊಂಡ್ರೆ ಆಗ ಸಾಹಿತ್ಯ ಕುಡ್ಸಕ್ ಸುಲಭ. ನಾವು ಸ್ವರಗಳನ್ನ ನಮ್ಮದಾಗಿಸ್ಕೊಂಡು ಅದರಲ್ಲಿ ಆಕಾರಗಳಲ್ಲಿ ಅದನ್ನ ಕರೆಕ್ಟ್ ಆಗಿ ಆಯಾ ಜಾಗಕ್ಕೆ ಸ್ವರ ಬರ್ತಿದ್ಯಾ ನೋಡ್ಕೊಂಡು ಆಮೇಲೆ ಸಾಹಿತ್ಯನ ಕೂಡಿಸಿದ್ರೆ ಆ ಭಾಗ ನಮ್ದಾಗತ್ತೆ.
0: ಮನುಕೂಲೋತ್ತಮ ಮನುಕೂಲೋತ್ತಮ
1: ಜಯ. ಹಾಗೆ
0: ಸರಿ,
1: ಅಭ್ಯಾಸ ಮಾಡ್ತೀರಾ?
0: ಹಾ, ಖಂಡಿತ ಮೇಡಮ್.
1: ಒಳ್ಳೇದೇ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳಿ. ರಾಗ್ ಲಲಿತ್, ಆಲಾಪ್ ಜೋಡ್ ಝಾಲಾ, ಗತ್ ತೀನ್ ತಾಲ್ನಲ್ಲಿ.
5: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲಿತ್, ಆಲಾಪ್ ಜೋಡ್ ಝಾಲಾ, ಗತ್ ತೀನ್ ತಾಲ್.

0: ರೋಷನ್ ಜಮಾಲ್ ಭಾರತೀಯ ಅವರಿಂದ ಹಿಂದೂಸ್ತಾನಿ ಸಿತಾರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಜಯಂತ ನಾಯಕ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರು ವಾದನ, ರಾಗ್ ಚಂದ್ರಕೌನ್ಸ್, ಮಧ್ಯಲೈ ಜಪ್ ತಾಲ್, ಧೃತ್ ತೀನ್ ತಾಲ್ನಲ್ಲಿ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಜಯಂತ್ ನಾಯಕ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್, ರಾಗ್ ಚಂದ್ರಕೌನ್ಸ್, ಮಧ್ಯಲಯ ಝಪ್ತಾಲ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರ ಸಂತೂರ್ ವಾದನ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಅನೀಶ್ ಪ್ರಧಾನ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಬೇಮಂಗಲ ವಿ ರಮೇಶ್ ಮತ್ತು ವಿ ಸುಬ್ರಹ್ಮಣ್ಯ ಅವರ ಯುಗಳ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಸುಧಾಕರ್ ಅವರಿಂದ. ಮೊದಲಿಗೆ ಕೇಳಿ ವರವಲ್ಲಭ, ಹಂಸದಿರಾಗ ಆದಿತಾಳದಲ್ಲಿದೆ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ. Welcome to today's Carnatic Classical Music Program. Dear listeners, in today's program we bring you Nadaswara Duet by Betamangala V. Ramesh and V. Subramanya. Special dolu support is given by Sudhakar. To begin with, Varavallabha, set to Hamsadhvani Raga Adithala, written by Muthuswami Kshitar.

ಈಗ ತ್ಯಾಗರಾಜರ ರಚನೆ ದರ್ಬಾರ್ ರಾಗ ಆದಿತಾಳದಲ್ಲಿದೆ, ಯೋಚನಾ ಕಮಲಲೋಚನಾ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ದರ್ಬಾರ್ ರಾಗ ಆದಿತಾಳ, ಯೋಚನಾ ಕಮಲಲೋಚನಾ.

ನಾರಾಯಣನಿನ್ನ ನಮದ ಸ್ಮರಣೀಯ ಪುರಂದರದಾಸರ ದೇವರನಾಮ ಶುದ್ಧ ಧನ್ಯಾಸಿರಾಗ ಖಂಡ ಚಾಪುತಾಳದಲ್ಲಿದೆ. ನೌ ನಾರಾಯಣನಿನ್ನ ನಾಮದ ಸ್ಮರಣೀಯ ಅಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ಟು ಶುದ್ಧ ಧನ್ಯಾಸಿರಾಗ ಖಂಡ ಚಾಪುತಾಳ.

ಸಂಗೀತ ಪ್ರಿಯರೇ, ಬೇತಮಂಗಲ ವಿ ರಮೇಶ್ ಮತ್ತು ವಿ ಸುಬ್ರಹ್ಮಣ್ಯ ಅವರ ಯುಗಳ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಸಹಕಾರ ಸುಧಾಕರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ರಾಗ ತಾನ ಪಲ್ಲವಿ ಭೈರವಿ ರಾಗ ಚತುರಶ್ರ ಜತಿ ಜಂಪೆ ತಾಳದಲ್ಲಿದೆ. ಡಿ ಲಿಸ್ನರ್ಸ್, ಯು ಲಿಸ್ನಿಂಗ್ ಟು ನಾದಸ್ವರ ಡುಯೇಟ್ ಬೈ ಬೇತಮಂಗಲ ವಿ ರಮೇಶ್ ಅಂಡ್ ವಿ ಸುಬ್ರಹ್ಮಣ್ಯ. ಸ್ಪೆಷಲ್ ಡೋಲ್ ಸಪೋರ್ಟ್ ಇಸ್ ಗಿವನ್ ಬೈ ಸುಧಾಕರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ರಾಗ ತಾನ ಪಲ್ಲವಿ ಸೆಟ್ ಟು ಭೈರವಿ ರಾಗ ಚತುರಶ್ರ ಜತಿ ಜಂಪೆ ತಾಳ.

ಇದುವರೆಗೂ ಬೇತಮಂಗಲ ವೀರಮೇಶ್ ಮತ್ತು ಸುಬ್ರಹ್ಮಣ್ಯ ಅವರಿಂದ ಯುಗಳ ನಾದಸ್ವರ ವಾದನ ಆಲಿಸಿದರೆ. ವಿಶೇಷ ಡೋಲು ಸಹಕಾರ ನೀಡಿದವರು ಸುಧಾಕರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ಡುಯಿಟ್ ಬೈ ಬೇತಮಂಗಲ ವೀರಮೇಶ್ ಅಂಡ್ ವಿ ಸುಬ್ರಹ್ಮಣ್ಯ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಸುಧಾಕರ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀನ್ ತಾಲ್ ಬರ್ಖಾ ಋತು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀನ್ ತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವು ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜೋರ್ಕರ್. She was accompanied on tabla by Shri Mamulal Sangaonkar, harmonium by Shri Ram Bhavu Bijapure. Continuing the concert, now listen to sitar recital by Ustad Abdul Halim Jafar Khan. Rag Hijaz, Alap, Jod, Vilambit and Dhritgat in Teen.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸದಾಶಿವ್ ಪವಾರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
2: ಆಕಾಶವಾಣಿ
1: ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಸಿಎ ನಟರಾಜ್ ಅವರಿಂದ ವಯಲಿನ್ ವಾದನವನ್ನ ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಅವರಿಂದ ಮೃದಂಗ, ಆರ್ಎನ್ ಪ್ರಕಾಶ್ ಅವರಿಂದ ಘಟ. ಮೊದಲಿಗೆ ಮನಸ್ಸು ಕರಗದೇಮಿ ಹಂಸಧ್ವನಿರಾಗ ರೂಪಕತಾಳದಲ್ಲಿದೆ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವಯಲಿನ್ ರಿಸೈಟಲ್ ಬೈ ಸಿ ಎ ನಟರಾಜ್. ಹೀಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಂ ಗುರುರಾಜ್, ಆನ್ ದಿ ಘಟ ಬೈ ಆರ್ ಎನ್ ಪ್ರಕಾಶ್. ಸಿಎ ನಟರಾಜ್ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ಮನಸ್ಸು ಕರಗದೇಮಿ, ಸೆಟ್ ಟು ಹಂಸಧ್ವನಿರಾಗ ರೂಪಕತಾಳ, ಅ ಕಾಂಪೋಸಿಷನ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ.

0: ಈಗ ಕೇಳಿ ಪುರಂದರದಾಸರ ದೇವರ ನಮ್ಮ ಶಂಕರಾಭರಣರಾಗ ಮಿಶ್ರ ಛಾಪು ತಾಳದಲ್ಲಿದೆ ಪೋಗದಿರೆಲೋ ರಂಗ.
1: ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಪೋಗದಿರೆಲೋ ರಂಗ ಸೆಟ್ಟು ಶಂಕರಾಭರಣರಾಗ ಮಿಶ್ರ ಛಾಪು ತಾಳ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎ ನಟರಾಜ್ ಅವರಿಂದ ವಯೋಲಿನ್ ವಾದನವನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಅವರಿಂದ ಮೃದಂಗ, ಆರ್ಎನ್ ಪ್ರಕಾಶ್ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಮನಸ ಎಟುಲೋರ್ತುನೆ ಮಲೆಯ ಮಾರುತ್ತರಾಗ ರೂಪಕತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: Dear listeners, you are listening to a violin recital by C.N. Nataraj. He is accompanied on the mridangam by M. Gururaj, on the ghata by R.N. Prakash. Continuing the program, C.N. Nataraj now presents a composition of Tyagaraja, Manasa Yetulor Tune, set to Malaya Marutaraga, Rupa Kathala.

0: ಇನ್ನೀಗ ತ್ಯಾಗರಾಜರ ಮತ್ತೊಂದು ಕೃತಿ ಕರಹರ ಪ್ರಿಯರಾಗ ಆದಿತಾಳದಲ್ಲಿದೆ ರಾಮ ನೀಯಡ.
1: ಸಿಎ ನಟರಾಜ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ರಾಮ ನೀಯಡ ಸೆಟ್ಟು ಕರಹರ ಪ್ರಿಯರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎ ನಟರಾಜ್ ಅವರಿಂದ ವಯಲಿನ್ ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್, ಘಟ ಸಹಕಾರ ನೀಡಿದವರು ಆರ್ಎನ್ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a violin recital by C.N. Nataraj. He is accompanied on the mridangam by M. Gururaj, on the ghata by R.N. Prakash. This Carnatic classical music program is a contribution of
0: Akashvani Bengaluru
1: for Ragam 24/7, anytime Indian music.

ಇದಪ್ಪ ಮಗರಿ ಗಮ ಪ ಗಮ ದಪ ಮಗರಿ ಗ ದೇ ಪ ಮ ಪ ಗಮ ದೇ ಗಮ ಗರಿ ದೇ ದಾ ನಿ ದಾ ರೇ ಗಮ ದಪ ಮ ಪ ದಾ ನಿ ದಾ ನಿ ದಾ ನಿ ದಾ ನಿ ದಪ ನಿ ದಪ ಮ ದಪ ಮಗ

ಮಗ ಮಗ ನಿದಯ ಗರಿ ಗರಿ ದನಿ ದನಿ ನಿದಯ ಗರಿ ಗರಿ ದನಿ ದರಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನಿ ದನ